ಪಾಠಿಸಿದ ಲಿಯ ರಂಗ ಸಪ್ಸಕ ಸಂಗ ಮನ ಮೇ ಉಮಂಗ ಗತಿ ಸುಮಂಗ ಖೇಲತ ಭುಜ ಮೇಲತ ಲಪಟ ಜಪಟ ರಾಧಾ ಲಲಿತಾ ಚಂದ ಬಲಿದಿಯೋ ಬೋರ ರಂಗ ಘೋರ ಸರ ಬೋರ ಬನವಾರಿ ಮೈ ಹಾರಿ ಜಾ ಜಾರಿ ಮೈ ಹಾರಿ ಜಾ ಜಾರಿ